ಡಿಬಿ ನಿಹಾಲ್ ಸಿಂಗ್ ಹ್ಯಾಂಗೆ ವೆಲಿಕಾತ್ರ ಚಿತ್ರಪಟಿ ಪ್ರದರ್ಶನೆ ಉಯ್ಯೆ ಸಿನಿಮಾ ಸಮಾಗಮಿ ಸಿನಿಮಾ ಹಾಲ್ ಉಳ್ಳ ಉನಾತ್ ಎಮ್ಮೆ ಚಿತ್ರಪಟಿ ಪ್ರದರ್ಶನೆಯ ಉದ್ದೇಶ ಗಾಮಿನಿ ಸಿನಿಮಾ ಹಾಲ ಸ್ಕೂಲ ನಮ್ಮ ಕಿರಿ ಮರ ನಾಕಿ ಉಯ್ಯೆ ಏವನ ವಿಟ ಅತಿ ಸಾರ್ಥ ಕೆಲಸ ಪ್ರದರ್ಶನೆ ವೇಮಿನ್ ತಿಬು ಹತರ ದಿನ ಸೂರ್ಯೋ ಚಿತ್ರಪಟಿ ಗೆಲವೇಮಿಟ ಸಿನಿಮಾ ಪ್ರೇಕ್ಷಕನ್ ಇಡ ನೊದು ನಿಸಾಯಿ ಈ ತರಮಟಮ ಹಸರ ದಿನಾಮ ಸೂರ್ಯೋ ಚಿತ್ರಪಟಿಯ ತಿಬು ಇಲ್ಲಿಮ ಇತ ದಡಿಯು ತಿಬ್ಬಣ ಅದು ರಸಮುಸು ಸಿನಿಮಾವ ಸಿನಿಮಾಯ ಅಂಗೆ ಅವಸಾನ ಗೀಯಮೆ ಈ ಗೀತೆ ತಣು ಉಪಟಾಗಣ ತಿಬುನೆ ಎಕ್ದಾಸ್ ನಮಸೆ ಹೆಟ ನಮೇದಿ ಇಂದಿಯಾವೆ ಪ್ರದರ್ಶನ ಆರಂಭ ಕಲ ಬಾಪ್ಪಿ ಸೋನಿ ಅಧ್ಯಕ್ಷನೆ ಕಲ ಧರ್ಮೇಂದ್ರ ವೈಜಯಂತಿ ಮಾಲಾ ಸಹ ಪ್ರಾಣ್ ಪ್ರಧಾನ ಚರಿತ ರಂಗಪೇ ಪ್ಯಾರ್ ಹಿ ಪ್ಯಾರ್ ಚಿತ್ರಪಟೇಯ ಮೊಹಮ್ಮದ್ ರಾಫಿ ಗಾಯನ ಕಲ ಮೇ ಗೀತೆ ತನುವಾಯಿ